ಶಾಸಕ ಮಾನ ಬಂತು. ಆದರೆ ಕೈಯಲ್ಲಿ ದಾರಿ ಬರುವ ಕಾರಣ ಭದ್ರಪತಿ ಮಂದಿರ ಕಾರಣ